ಪಕ್ಕದಿ ಪಗದಿ ಸದಸ ಸಸರಿ ದಿಗಗ ಪದ ಸಸ ದಬ ಪಕ್ಕದಿ ಪಗದಿ ಸದಸ ಸರಿಗ ದಿಗ ಪಗ ಪದ ಸ ದಬ ಗರಿ ಪಗದಿ ಸದಸ.